ಆಯ ರಂಗರತ್ನ ಹಾರಂಗರತ್ ಹತ್ಯಾವೋ ಹರಪ್ರಭ ಸತ್ ಗುರಬಚನೀ ಹರಪ್ರಭ ಜಾಣೆಯ ಸಭ ಹರಪ್ರಭ ತೇ ಉತ್ಪತ್ ಹರಹಾವ ಜಿನಕೋ ಪೂರ್ವ ಲಿಖಿಆ ತೇ ಆಯ ಮಿಲೇ ಗುರ್ಪಾಸ ಸೇವಕ ಪಾಯ ಬಣಜಾರ್ಯಾ ಮಿತ್ರ ಪುರ ਹਰ ਹਰ ਨਾਮ ਪ੍ਰਗਾਸ ਤਨ ਤਨ ਵਣਜ ਵਾਪਾਰੀ ਆ ਜਿਨ ਵੱਖਰ ਲੱਦੇੜਾ ਹਰ ਰਾਸ ਗੁਰਮੁਖਾਂ ਦਰਮੁਖ ਉਜਲੇ ਤੇ ਆਈ ਮਿਲੇ ਹਰ ਪਾਸ ਜਨ ਨਾਨਕ ਗੁਰ ਤਿਨ ਪਾਇਆ ਜਿਨ੍ਹਾਂ ਆਤ ਤੁਠਾ ਗੁਣਤਾਸ ਹਰ ਧਿਆਵੋ ਸਾਜ ਗਰਾਸ